ಸೇವಕ ಒಬ್ಬಟ ಬಜಾಜ್ ತ್ರಿರೋಧರಥ ಸಹ ಮೋಟರ್ಸೈಕಲ್ ಸಂದಹಾ ಸುವಿಶೇಷಿ ವರಪ್ರಸಾದ ಸಹ ದೀಮನ ಡಿಪಿಎಂಸಿ ರಾಜ್ಯ ಪ್ರಣಾಮ ಅಮತನ್ನ ಬಿಂದುವೈ ಇಕೈ ಇಕೈ ಹತರೈ ಹತ್ಸಿಯ ಹಯಸಿಯ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದ ಕಪಿಲ ವಸ್ತು ನಗರ